0: ngasigi na chomda tabirasi chayol sidam manipur thoram lanthok biriba sing priscilla thongam irungbam at manishana amadi khaidem victoria thoram puthokpa sagol sem roma haujik tabirasi chayol sidam manipur
1: lanthok chari aikhoi gi Chayol gi oina puthok chabu khudol Chayol sida Manipur
2: English amaga chamapa lungpu manga gi August ki tang kuntaret numichidani khuchem gi chak tang babu yaning da phongdok tuna yau kaya hauki khongjang kaya su changchin ki adugum laba Set Kiba Chaklam Kongset Adubu Ningsing Boina, whom Pumatoirak Shuba, Hunger Mercer's Day Gitorum, Bagas and Open Air Theatre da Pangtokre, Thorum Dogamari Lenana, M. Su Headquarter Gi President, Lukram Malang Bana Pungdorokwapam, Taminashi.
3: Saklam Kongset Ningsing Thorum Hibusi, Adumai Inkumza, Lissingamasawapan Humpumagi Matamda, Remdam the Putok Saba, Sengi Potoksing, Sendong Karagidam of Takalakanda, Papalonda, Tadoki Bunamaram or Kanda, Remdam the Toksaba, Sengi Potos. Pangabugi, Kutim Gilba, Sak Tang with Tok, Toki, Tok, Aduda, Honoruba Naitana, Mike, Mike Kadagi Lakpa, Miam, Amadi Mahiro Kiana, Atamugi Pali, Vilengaki Mayokta, Sana was saying Pew, Sak Pew Hidden Akanba, Ihoamaka, Mike, Mike Kadagi Sangsilaki, Ihoaduda, Mahiro Lusingba, whom Amadi All India, Radio in Pangi Strap Diver, Tawaina Ponta Piki, Makoina, Katok Lamba. Makoi Tona, Makoi Nahoramba, Yehoadu, Ningxing Boina, and sooner Sahi Kudingi, Augusti Tang Kungataret, Asibu, Saklam Kongset, Ningxing Thorum, Hydra, Pang Tokuna Labi. Masi Augusti Tang Kungataret, Bishum Singa the Labour, Toba Singi, Kubum the Haikat Lake at Tamduna, Toba Sing the Ekoina, Makoina, Satlamba, Liglamset, Makoina, Loramba Todang, Adu, Ekoi, Nasigi, Tungi Horok, Miro Lassina, Kopom Tokte, Hybogal, the Luinana, Ekoi Wakalon, Chienba, Aduga, Imalibak, Ilam Dambu Nushiba, Aduga, Sakash in a Soyop. Pomatanda, Makoina Soyba, the Chumtona Bohona, the Ikoi Kudim Gitodang, Sangi Hiba Wakalunda, Yupomarakanda, Nasisu, Atawasingi Nixing Kubunda, Haika Lake at Tamduna, Saklam Kongset Nixing Taurum, Humpu, Matoyak Shuba, Hiba Taurum, Massing Nasisu Pantoli.
4: Grassroot Tagi Hodaga, Mahiroi Shengu could buy the Natak Pitam Biba Hibasi, Araiba Tabakdinati, Mioi Bagi Mai Pak Bagi Marumda, Oja Singi Taudang, Asukimatik, Singtani Aini, Kongtang Kuding, Oja Singna, Tamoi Sing Natak Pitam Bikibasing, Kaidongeda, Kaufadi, Asikum Laba, Tak Pitam Bibagi Lamda, Achoba Taudang Yariba, Oja Singbu, Ikai Kumnaba Oina, Ministry of Education, Government of India Gimakada Leba, Department of School Education and Literacy Na, Chahi Asigi, National Teacher. Award 2026 Pinaba Toidok Hendok Pamagun Chenba Oza Kangat Pada Manipurdagi Oza Wanglembam Gobin Singshu Yaurakli Mahak Laikon Upper Primary School Kongbamaka Nandaibam Lekagi Headmaster Ni Chayol Sida Manipurgi Mihutka Oza Wanglembam Gobin Singa Unabagi Sarukara Taminasi
5: Han looked at Sida posting tab didn't Tibungtang Primary School Haiba School Sida A Matandarame Matanga Matamatansum Tarapana A 2018 da ai Laikon upper primary school se tazarapane aduga sida tazarapomatam sida gi aina khona jigiba mayam do handagi teachers award 2026 ki district gi khoi mi khara khangat pira district namo district na khangat laga district jide khangal pa mayam se mu state namo select hore state na select ho sidi state na miwe ahum to ge miwe ahum se mu koi interview on with the mangta apo all india level da apo interview chu jikte online do in tawre ad online interview tawre online interview to gumtam sida apo gi presentation tawna ba apo slide show min tara gi slide show ma ulle aduga apo gi performance ki maram da moina kra question sa hangbi re adu hangam tum da apo stage che gi smai tawra khan ma chau jar pane
6: oji matam da di apo private school da na yamba parenting china apo gi macha sing je thane gi primary school gumbadam angang tamhal ningak na bagi karamba technique sizina raga oja hoina chatra masing hengal hanba ngami ban
5: ai ne join tam matam angang mari khak lairam ba school ne ado lekai da hairu su matam du gi concern email um hairu oja no school du lekai ne su muthat pa pami haibo gumba ai gi school sim shud mai haibiram me mafam pham taro kan da si la pa ai nam nongai jaba ai gi sirai kai gumani khalaga ai na jadi fajana lek chenjer again khaja la phajanga amoi am dor sida koi matam dugi lekai gi club lekai gi nishaban lekai gi member pradan da aina koi jating chala un nazare adu ga lekai sin thungna nuit mari manga ni han bagi se koi chatal le himdong dong changa ga mama pa sin na sarkar sul da thaje da bodo thaje na ba koi da insurance ama pibyar ma ga mama pa sin mo gyan da han ba no mu gi sur sa ba imung ama na pasha pai chang se lai tam du sine ba lai tam da sang ba pasha si khona ba da mafi maron ama boxing ngam de ga wari ga le mayam kena ga khoina khoina mingai hona jage school gi ozasing natna khoi primary gi khoina angamba ya hon jaraga khoi main hona jage bangni sahi dangni yeng biu no matang nang khoma padai de moina thajavi jana han sahi da angang ai gi kuntra ga nipan phange sang sahi sum sum hengat payang khai hengat padagi de adu sahi ahum mari gi mamang dai de angang sadum sam hen khai sam honda su jare adu school je pick pana maram oidna angang se sam mar phu dei hen sung sang bam nei taba mai daro sahi ahum mari di am waram me maruina angang ni wari se khoi angang ai ma ka dio sa ben dong wes ku tsak ke ga haibu gum ba mama ma pas ka bu mal le ram ya do ben dong ma di ma pa nang ngam da ba do mamang da koi uk to manga te zen jai manga so za me am na pesa khaina ra ga loin bu tho am ya ma ta ma haur pa sai ani ahum bu di mamang sai ani da gi di akoi uk to se akoi na su khara tang khai bu tho ga khara am na parents na bu tho la ga haibu di lu pa chani chani gum ba parents na pi ra ga wat pung na koi za me am na khaina ra ga ma sung lai kai gi koi school sinu si di na ma tang kya pang bi ra bu di matam matam gi ba boy kalam ching ba dam thok se haibu da from the levis school sin oza ga na sokot hambasi adun wanan thoy adu laikai ga jipunjan na raga club maina pai bi adai di member pradan singh bu tawa yau bi ra di min school sibi masak suna oi di adum no no gi gor min school sing sokol lak ni ana khanje
2: chaukhat pana kham theng le hainari ba kunma thoi shu bo chahi cha sida mioi bagi punsi mahing da science and technology na achau bu ithil piri ಅಸಿಗುಮ್ ಲಬ ಅಹೋಂಗ್ ಬಮದಿ ಅವೋನ್ ಬಕಯ ಪುರಕ್ಪದ ಸ್ಪೇಸ್ ಟೆಕ್ನಾಲಜಿ ನ ಯಾಮ್ ನ ಚೌನ ಮಫಂ ಕಲಿ ಲಮ್ ಅಸಿಗ ಮರಿ ಲೈನನ ಹಿರಂ ಸಿಂಗ್ ಹೇನ ಮಿಯಾಮ್ ದ ಖಂಗನ ನನಬ ಪಂದಮ್ ದ ನೋರ್ಡಿಸನ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ನೇಶಾಕ್ ಮಣಿಪುರ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಮರ್ಶಾಕ್ ಅಮದಿ ವೈಖೋ ಮಣಿ ಗರ್ಲ್ಸ್ ಕಾಲೇಜ್ ಅಹುಮ್ ನ ಕುಸುಮ್ ನದುನ ಅಹುಮ್ ಸುಬ ನ್ಯಾಷನಲ್ ಸ್ಪೇಸ್ ಡೇ 2026 ವೈಖೋ ಮಣಿ ಗರ್ಲ್ಸ್ ಕಾಲೇಜ್ ಥೌಬಾಲ್ ದ ಪಂಕ್ತೊಕ್ರೆ ನುಮಿತ್ ಅಸಿಬು ಅಖನನ ಪಂಕ್ತೊಪಗಿ ಮರಂ ಪಲದುನ DTDI ಇಸ್ರೋ ಹೆಡ್ ಕ್ವಾರ್ಟರ್ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಗವರ್ನಮೆಂಟ್ ಆಫ್ ಇಂಡಿಯಾಗಿ ಅಸೋಸಿಯೇಟ್ ಡಿರೆಕ್ಟರ್ ಒಯಿಬ ಡಾಕ್ಟರ್ ಎನ್ ರಘುಮಿತೈನ ಅಶುಮ್ನ ಹಾಯ್
7: ನ್ಯಾಷನಲ್ ಸ್ಪೇಸ್ ಡೇ ಸಿ ಚಂದ್ರಯಾನ್ ಥ್ರೀ ನ ಥಾಗಿ ಸೌತ್ ಪೋಲ್ ಗಿ ಮಯಾದ ಲ್ಯಾಂಡಿಂಗ್ ತೌಗಿಬ 23rd August 2023 ಅದುಗಿ ತಾಯಿವ ನುಮಿತು ನಿಂಗ್ಸಿಂಗ್ಬ ಅನ ಅಕನ ಪಂಕೊಕ್ ಸವನಿ ಹೌಸೆ ಇಸ್ರೋ ನ ಚಂದ್ರಯಾನ್ ಮಿಷನ್ ಸಿಗಿ ಅಹಾನ್ ಬಗಿ ಮೈ ಪಾಕ್ರವ ಮತುಂಗ್ದ ಹೌಸೆ ಅನೌಬ ಮಿಷನ್ ಸಿಂಗ್ ಕರಿ ಕರಿ ಪೈಕತ್ ಪಿನಬ ತೌರಾಂಗ್ ತೌಬಿರಿ ಹಾಬಿಟು ಸುಥಂಬಿ
8: ಚಂದ್ರಯಾನ್ ಥ್ರೀ ನ ಥಾಗಿ ಸೌತ್ ಪೋಲ್ ಗಿ ಮನಾಕ ತಾರಾ ಮತುಂಗ್ದ ಸ್ಪೇಸ್ ವಿಷನ್ 2047 ಹೈನ ಸೀರೀಸ್ ಆಫ್ ಚಂದ್ರಯಾನ್ ಮಿಷನ್ ನೈಟಿ ಚಂದ್ರಯಾನ್ 4, 5, 6, 7 ಮತ ಮತಂ ಮಿಷನ್ ಮಯಾಮ ಅಕೋಗಿ ಪ್ಲಾನ್ ತೌಗ್ಜರಿ ಅದುಗ ಲಾಸ್ಟ್ 2040 ದ ಥಾಗಿ ಲೈವಾಗ್ದ ಇಂಡಿಯನ್ ಎಸ್ಟ್ರೋನಾಟ್ ಅಮ ಲ್ಯಾಂಡಿಂಗ್ ತೌನನಬ ಪ್ಲಾನ್ ಸುಲೈ ಅದುಗ ಮರಕ್ ಇಂದಸಿದ ಚಂದ್ರಯಾನ್ 3 ನ ತಾರ ಮತಂಗ್ದ ಚಂದ್ರಯಾನ್ 4 ಗಿ ಮಿಷನ್ ಸಿನ ಥಾಗಿ ಲೈವಾಗ್ದ ಗೆ ಹುಗಿ ಸ್ಯಾಂಪಲ್ ಜೆ ಪೃಥ್ವಿದ ಅಕೋಗಿ ರಿಟರ್ನ್ ಸ್ಯಾಂಪಲ್ ಮಿಷನ್ ಇನ ಪ್ರೋಗ್ನಬ ಮಿಷನ್ ನಿ ಚಂದ್ರಯಾನ್ 5 ಸಿನ ಅಕೋನ ಜಪಾನ್ ಗಿ ಸ್ಪೇಸ್ ರಿಸರ್ಚ್ ಜಾಕ್ಸಾ ಹೈವಜಿಗ ಏರೋಸ್ಪೇಸ್ ಅಸೋಸಿಯೇಷನ್ ಸಿಗ ಪುಂಚಿಲ್ ಲಗ ಪಂತೋಕ್ ಮಿಂದವನಿ ಅಸಿದನ ಅಕೋನ ಲಾಂಗರ್ ಡ್ಯೂರೇಷನ್ 100 ಡೇಸ್ ಗಿ ಥಾಗಿ ಎಕ್ಸ್ಪ್ಲೋರೇಷನ್ ಪ್ರೋಗ್ರಾಮ್ ಅಮನಿ ಸೀರೀಸ್ ಆಫ್ ಚಂದ್ರಯಾನ್ ಮಿಷನ್ ಲೈಜರಿ
9: ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗಿ ಮತಾಂಗ್ ಸಿಲಾ ಅಕಾಂದ ಯುಂಥಂಗ್ನಬ ಲೈಬಾಗ್ ಚೈನಾ ಗಿ ದಿ ಅನೌಬ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಸಿಂಪಲ್ ಸಾಕಟ್ ಬಗ್ಗೆ ಕೊಯ್ ಪಾಕ್ಸಿ ತಾಜರಿ ಇಂಡಿಯಾ ಗಿ ಒಯ್ನದಿ

0: ꯑꯀꯥꯁꯕꯥꯅꯤ ꯏꯝꯐꯥꯜ ꯃꯥꯏꯕꯝ ꯗꯤꯖꯃꯅꯤꯅ ꯄꯥꯎ ꯄꯥꯖꯔꯤ ꯑꯍꯥꯟꯕꯗ ꯃꯔꯨꯑꯣꯏꯕ ꯄꯥꯎ ꯂꯩꯕꯥꯛꯀꯤ ꯑꯇꯩ ꯃꯐꯝꯁꯤꯡꯗ ꯄꯥꯡꯊꯣꯛꯅꯕꯒꯨꯝ ꯃꯅꯤꯄꯨꯔꯗ ꯖꯥꯇꯤꯒꯤ ꯁꯥꯟꯅ ꯈꯣꯠꯅꯕꯒꯤ ꯅꯨꯃꯤꯠ ꯉꯁꯤ ꯄꯥꯡꯊꯣꯛꯂꯤ ꯐ꯭ꯔꯤꯗꯝ ꯐꯥꯏꯇꯔ ꯍꯥꯏꯄꯧ ꯖꯥꯗꯣꯅꯪ ꯂꯩꯈꯤꯗꯕꯒꯤ ꯃꯔꯐꯨꯇꯔꯥ ꯃꯉꯥ ꯁꯨꯕ ꯄꯥꯂꯟ ꯊꯧꯔꯝ ꯉꯁꯤ ꯄꯥꯡꯊꯣꯛꯂꯤ ꯑꯃꯁꯨꯡ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯒꯤ 193 ꯁꯨꯕ ꯃꯟ ꯀꯤ ꯕꯥꯠ ꯊꯧꯔꯝ ꯍꯌꯦꯡ ꯁꯟꯗꯣꯛꯀꯅꯤ ꯂꯩꯕꯥꯛꯀꯤ ꯑꯇꯩ ꯃꯐꯝꯁꯤꯡꯗ ꯄꯥꯡꯊꯣꯛꯅꯕꯒꯨꯝ ꯃꯅꯤꯄꯨꯔꯗ ꯖꯥꯇꯤꯒꯤ ꯁꯥꯟꯅ ꯈꯣꯠꯅꯕꯒꯤ ꯅꯨꯃꯤꯠ ꯉꯁꯤ ꯄꯥꯡꯊꯣꯛꯂꯤ ꯂꯩꯕꯥꯛ ꯑꯁꯤꯒꯤ ꯁꯛꯅꯥꯏꯔꯕ ꯍꯣꯀꯤ ꯁꯥꯟꯅꯔꯣꯏ ꯃꯦꯖꯔ ꯙ꯭ꯌꯥꯟꯆꯥꯟꯒꯤ ꯃꯄꯣꯛ ꯅꯨꯃꯤꯠꯄꯨ ꯅꯤꯡꯁꯤꯡꯗꯨꯅ ꯖꯥꯇꯤꯒꯤ ꯁꯥꯟꯅ ꯈꯣꯠꯅꯕꯒꯤ ꯅꯨꯃꯤꯠ ꯆꯍꯤ ꯈꯨꯗꯤꯡꯒꯤ ꯄꯥꯡꯊꯣꯛꯇꯨꯅ ꯂꯥꯛꯂꯤ ꯔꯥꯏꯖ ꯑꯁꯤꯒꯤ ꯃꯍꯩ ꯇꯝꯐꯝꯁꯪꯁꯤꯡ ꯑꯃꯗꯤ ꯁꯥꯟꯅ ꯈꯣꯠꯅꯕꯒ ꯃꯔꯤ ꯂꯩꯅꯕ ꯃꯐꯝ ꯄꯨꯝꯅꯃꯛꯇ ꯅꯨꯃꯤꯠ ꯑꯁꯤꯒ ꯃꯔꯤ ꯂꯩꯅꯅ ꯁꯥꯟꯅ ꯈꯣꯠꯅꯕꯒꯤ ꯇꯣꯉꯥꯟ ꯇꯣꯉꯥꯟꯕ ꯊꯧꯔꯝꯁꯤꯡ ꯁꯤꯜꯂꯤ ꯂꯝꯁꯥꯡ ꯂꯝꯖꯦꯜ ꯄꯥꯡꯊꯣꯛꯄ ꯑꯃꯗꯤ ꯃꯈꯜ ꯈꯨꯗꯤꯡꯃꯛꯀꯤ ꯁꯥꯟꯅ ꯈꯣꯠꯅꯕꯒꯤ ꯊꯧꯔꯝꯁꯤꯡ ꯄꯥꯡꯊꯣꯛꯄꯅ ꯅꯨꯃꯤꯠ ꯑꯁꯤꯒꯤ ꯃꯄꯨꯡ ꯑꯣꯏꯕ ꯁꯛꯇꯝ ꯑꯣꯏꯔꯤ ꯏꯝꯐꯥꯜꯒꯤ ꯈꯨꯃꯟ ꯂꯝꯄꯥꯛ ꯁꯥꯏ ꯑꯦꯁ ꯇꯤ ꯁꯤꯗ ꯅꯨꯃꯤꯠ ꯍꯨꯝꯅꯤ ꯁꯨꯞꯅ ꯄꯥꯡꯊꯣꯛꯄ ꯁꯥꯟꯅ ꯈꯣꯠꯅꯕꯒꯤ ꯅꯨꯃꯤꯠ ꯉꯔꯥꯡꯗꯒꯤ ꯍꯧꯈ꯭ꯔꯦ ꯐ꯭ꯔꯤꯗꯝ ꯐꯥꯏꯇꯔ ꯍꯥꯏꯄꯧ ꯖꯥꯗꯣꯅꯪ ꯂꯩꯈꯤꯗꯕꯒꯤ ꯃꯔꯐꯨꯇꯔꯥ ꯃꯉꯥ ꯁꯨꯕ ꯄꯥꯂꯟ ꯊꯧꯔꯝ ꯉꯁꯤ ꯔꯥꯏꯖ ꯑꯁꯤꯒꯤ ꯖꯦꯂꯤꯌꯥꯡꯔꯣꯡꯅ ꯅꯝꯅ ꯇꯥꯕ ꯃꯐꯝꯁꯤꯡꯗ ꯄꯥꯡꯊꯣꯛꯂꯤ ꯄꯥꯂꯟ ꯊꯧꯔꯝ ꯑꯁꯤ ꯃꯍꯥꯛꯀꯤ ꯄꯣꯛꯅꯐꯝ ꯂꯝꯗꯝ ꯑꯣꯏꯔꯤꯕ ꯅꯣꯂꯦ ꯖꯤꯂꯥꯒꯤ ꯃꯅꯨꯡ ꯆꯟꯕ ꯀꯝꯕꯤꯔꯣꯜ ꯈꯨꯜꯗ ꯍꯥꯏꯄꯧ ꯖꯥꯗꯣꯅꯪ ꯃꯦꯃꯣꯔꯤꯌꯦꯜ ꯇ꯭ꯔꯁ ꯀꯃꯤꯇꯤꯅ ꯁꯤꯟꯗꯨꯅ ꯄꯥꯡꯊꯣꯛꯀꯅꯤ ꯊꯧꯔꯝ ꯑꯁꯤꯗ ꯂꯩꯈꯤꯗ꯭ꯔꯕ ꯍꯥꯏꯄꯧ ꯖꯥꯗꯣꯅꯪꯒꯤ ꯃꯐꯝꯗ ꯂꯩꯁꯨ ꯀꯠꯇꯨꯅ ꯏꯀꯥꯏ ꯈꯨꯝꯅꯕ ꯎꯠꯀꯅꯤ ꯏꯝꯐꯥꯜꯒꯤ ꯀꯩꯁꯥꯝꯄꯥꯠꯇ ꯂꯩꯕ ꯍꯥꯏꯄꯧ ꯖꯥꯗꯣꯅꯪ ꯄꯥꯛꯇꯁꯨ ꯍꯥꯏꯄꯧ ꯖꯥꯗꯣꯅꯪ ꯗꯦꯠ ꯑꯦꯅꯤꯚꯔꯁꯔꯤ ꯑꯦꯟ ꯄꯥꯛ ꯀꯃꯤꯇꯤꯅ ꯁꯤꯟꯗꯨꯅ ꯄꯥꯡꯊꯣꯛꯂꯤ ꯊꯧꯔꯝ ꯑꯗꯨꯗ MLA RK ꯏꯃꯣꯏꯅ ꯂꯨꯆꯤꯡꯗꯨꯅ ꯃꯤꯌꯥꯝꯅ ꯍꯥꯏꯄꯧ ꯖꯥꯗꯣꯅꯪꯒꯤ ꯃꯐꯝꯗ ꯂꯩꯁꯨ ꯀꯠꯇꯨꯅ ꯏꯀꯥꯏ ꯈꯨꯝꯅꯕ ꯎꯠꯀꯅꯤ 33x11 KV ꯄꯥꯋꯔ ꯍꯥꯎꯁꯇꯒꯤ ꯂꯥꯛꯄ 11 KV ꯁꯦꯀ꯭ꯔꯦꯇꯣꯔꯦꯠ ꯐꯤꯗꯔꯅ ꯀꯣꯟꯕ ꯑꯀꯥꯁꯕꯥꯅꯤ ꯏꯝꯐꯥꯜ MSFDS ꯄꯦꯂꯦꯁ ꯀꯝꯄꯥꯎꯟ ꯊꯥꯡꯒꯄꯥꯠ ꯑꯦꯔꯤꯌꯥ ꯑꯃꯁꯨꯡ ꯃꯍꯥꯕꯂꯤ ꯀꯕꯨꯏ ꯈꯨꯜꯒꯤ ꯑꯦꯔꯤꯌꯥꯗ ꯉꯁꯤ ꯑꯌꯨꯛꯀꯤ ꯄꯨꯡ 9:00 AM ꯅꯨꯃꯤꯗꯥꯡꯋꯥꯏꯔꯝ ꯄꯨꯡ 6:00 ꯐꯥꯎꯕ ꯃꯩ ꯄꯤꯕ ꯂꯦꯞꯀꯅꯤ ꯍꯥꯏꯅ MSPDCL ꯒꯤ ꯆꯦꯔꯣꯜ ꯑꯃꯅ ꯍꯥꯏꯔꯤ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯒꯤ ꯅꯨꯃꯤꯠ ꯅꯤꯅꯤꯒꯤ ꯎꯖꯕꯦꯀꯤꯁꯇꯥꯟ ꯈꯣꯡꯆꯠ ꯉꯁꯤꯗꯒꯤ ꯍꯧꯔꯒꯅꯤ ꯈꯣꯡꯆꯠ ꯑꯁꯤꯗ ꯄ꯭ꯔꯙꯥꯟ ꯃꯟꯇ꯭ꯔꯤꯅ ꯎꯖꯕꯦꯀꯤꯁꯇꯥꯟꯒꯤ ꯔꯥꯁꯇ꯭ꯔꯄꯇꯤꯒ ꯄꯨꯟꯅ ꯇꯣꯉꯥꯟ ꯇꯣꯉꯥꯟꯕ ꯂꯝꯁꯤꯡꯗ ꯂꯩꯕꯥꯛ ꯑꯅꯤꯅ ꯄꯤꯅꯔꯤꯕ ꯇꯦꯡꯕꯥꯡ ꯀꯌꯥꯒꯤ ꯃꯇꯥꯡꯗ ꯍꯟꯅ ꯌꯦꯡꯁꯤꯟꯒꯅꯤ ꯚꯥꯔꯠ ꯑꯃꯁꯨꯡ ꯎꯖꯕꯦꯀꯤꯁꯇꯥꯟ ꯂꯩꯕꯥꯛ ꯑꯅꯤꯒꯤ ꯃꯔꯛꯇ ꯌꯥꯝꯅ ꯉꯜꯂꯤꯉꯩ ꯃꯇꯝꯗꯒꯤ ꯍꯧꯅ ꯑꯐꯕ ꯃꯔꯤ ꯊꯝꯗꯨꯅ ꯂꯥꯛꯂꯤ ꯎꯖꯕꯦꯀꯤꯁꯇꯥꯟꯒꯤ ꯅꯤꯡꯈꯥ ꯇꯝꯕ ꯂꯩꯕꯥꯛ ꯑꯃ ꯑꯣꯏꯔꯛꯄꯗ ꯂꯩꯕꯥꯛ ꯑꯁꯤꯕꯨ ꯁꯛꯈꯪꯕ ꯎꯠꯄ ꯈ꯭ꯋꯥꯏꯗꯒꯤ ꯍꯥꯟꯕ ꯂꯩꯕꯥꯛꯁꯤꯡꯒꯤ ꯃꯔꯛꯇ ꯚꯥꯔꯠꯁꯨ ꯑꯃꯅꯤ ꯏꯪ 2013ꯗ ꯂꯩꯕꯥꯛ ꯑꯅꯤꯒꯤ ꯃꯔꯛꯇ ꯂꯩꯔꯤꯕ ꯃꯔꯤ ꯑꯁꯤ ꯁ꯭ꯇ꯭ꯔꯦꯇꯦꯖꯤꯛ ꯄꯥꯔꯠꯅꯔꯁꯤꯞꯀꯤ ꯊꯥꯛꯇ ꯄꯨꯈꯠꯈꯤꯕ ꯂꯩꯈ꯭ꯔꯕꯅꯤ ꯄ꯭ꯔꯙꯥꯟ ꯃꯟꯇ꯭ꯔꯤꯒꯤ ꯈꯣꯡꯆꯠ ꯑꯁꯤꯅ ꯂꯩꯕꯥꯛ ꯑꯅꯤꯒꯤ ꯃꯔꯛꯇ ꯂꯩꯅꯔꯤꯕ ꯃꯔꯤ ꯍꯦꯟꯅ ꯆꯦꯠꯁꯤꯜꯍꯟꯕꯒ ꯂꯣꯏꯅꯅ ꯂꯝ ꯀꯌꯥꯗ ꯇꯦꯡꯕꯥꯡ ꯄꯤꯅꯕꯗ ꯑꯆꯧꯕ ꯃꯇꯦꯡ ꯑꯣꯏꯔꯒꯅꯤ ꯉꯁꯤ ꯁꯤ.ꯄꯤ. ꯔꯥꯙꯥꯀ꯭ꯔꯤꯁꯅꯟꯒꯤ ꯅꯨꯃꯤꯠ ꯍꯨꯝꯅꯤꯒꯤ ꯇꯃꯤꯜꯅꯥꯗꯨ, ꯀꯔꯅꯥꯇꯛ, ꯀꯦꯔꯂꯝ ꯑꯃꯁꯨꯡ ꯂꯛꯁꯗꯤꯞ ꯈꯣꯡꯆꯠ ꯉꯁꯤꯗꯒꯤ ꯍꯧꯔꯒꯅꯤ ꯈꯣꯡꯆꯠ ꯑꯁꯤꯗ ꯉꯁꯤꯗ ꯉꯁꯤꯗ ꯏꯗꯨꯀꯦꯁꯟ, ꯄꯕ꯭ꯂꯤꯛ ꯁꯔꯚꯤꯁ, ꯀꯜꯆꯔꯦꯜ ꯍꯦꯔꯤꯇꯦꯖ ꯌꯥꯎꯅ ꯇꯣꯉꯥꯟ ꯇꯣꯉꯥꯟꯕ ꯍꯤꯔꯝ ꯀꯌꯥꯒ ꯃꯔꯤ ꯂꯩꯅꯕ ꯊꯧꯔꯝꯁꯤꯡꯗ ꯁꯔꯨꯛ ꯌꯥꯒꯅꯤ ꯉꯁꯤ ꯇꯃꯤꯜꯅꯥꯗꯨꯒꯤ ꯏꯔꯣꯗꯦꯗ ꯂꯩꯕ ꯀꯣꯡꯉꯨ ꯕꯦꯂꯂꯔ ꯏꯟꯁꯇꯤꯇ꯭ꯌꯨꯠ ꯑꯣꯐ ꯇꯦꯛꯅꯣꯂꯣꯖꯤꯒꯤ ꯐꯥꯎꯟꯗꯦꯁꯟ ꯗꯦ ꯊꯧꯔꯝꯗ ꯁꯔꯨꯛ ꯌꯥꯒꯅꯤ ꯇꯨꯡꯗ ꯉꯁꯤ ꯕꯦꯡꯒꯂꯨꯔꯨꯗ ꯆꯠꯇꯨꯅ ꯕꯤꯙꯥꯟ ꯁꯧꯙꯥꯗ ꯄꯥꯡꯊꯣꯛꯀꯗꯕ ꯀꯔꯅꯥꯇꯛꯀꯤ ꯍꯥꯟꯅꯒꯤ ꯃꯨꯈ꯭ꯌ ꯃꯟꯇ꯭ꯔꯤ ꯔꯥꯙꯥꯀ꯭ꯔꯤꯁꯅꯟꯅ ꯍꯦꯔꯁꯀꯤ ꯁꯦꯟꯇꯤꯅꯔꯤ ꯁꯦꯂꯦꯕ꯭ꯔꯦꯁꯟ ꯗ ꯁꯔꯨꯛ ꯌꯥꯒꯅꯤ ꯍꯌꯦꯡ ꯀꯦꯔꯂꯝꯗ ꯆꯠꯇꯨꯅ ꯀꯦꯔꯂꯥ ꯀꯝꯕꯨꯗꯤꯒꯤ 115 ꯁꯨꯕ ꯑꯦꯅꯤꯚꯔꯁꯔꯤꯒꯤ ꯊꯧꯔꯝꯗ ꯁꯔꯨꯛ ꯌꯥꯒꯅꯤ ꯇꯨꯡꯗ ꯇꯤꯔꯨꯕꯅꯟꯇꯄꯨꯔꯝꯗ ꯆꯠꯇꯨꯅ ꯀꯦꯔꯂꯥꯒꯤ ꯌꯥꯝꯅ ꯃꯔꯨꯑꯣꯏꯕ ꯅꯥꯠꯀꯤ ꯀꯨꯝꯍꯩ ꯑꯣꯏꯔꯤꯕ ꯑꯣꯅꯝ ꯄꯦꯖꯦꯟꯇ꯭ꯔꯤ ꯍꯧꯗꯣꯛꯀꯅꯤ ꯈꯣꯡꯆꯠ ꯑꯁꯤꯒꯤ ꯑꯔꯣꯏꯕ ꯅꯤꯡꯊꯧꯀꯥꯕ ꯅꯨꯃꯤꯠꯇ ꯉꯁꯤ ꯂꯛꯁꯗꯤꯞꯀꯤ ꯑꯒꯥꯇꯤꯗ ꯆꯠꯀꯅꯤ ꯃꯐꯝ ꯑꯁꯤꯗ ꯃꯍꯥꯛꯅ ꯐꯤꯁꯔꯤꯁ ꯑꯦꯅꯤꯃꯦꯜ ꯍꯁꯕꯦꯟꯗ꯭ꯔꯤ ꯑꯦꯟ ꯗꯦꯔꯤꯡ ꯃꯟꯇ꯭ꯔꯥꯂꯣꯏꯅ ꯁꯤꯟꯕ ꯑꯥꯎꯠꯔꯤꯁ ꯄ꯭ꯔꯣꯒ꯭ꯔꯥꯝ ꯑꯃꯗ ꯁꯔꯨꯛ ꯌꯥꯒꯅꯤ ꯅꯣꯡꯆꯨꯞ ꯕꯦꯡꯒꯣꯜꯒꯤ ꯃꯥꯜꯗꯥ ꯀꯣꯂꯦꯖ ꯑꯦꯟ ꯍꯣꯁꯄꯤꯇꯥꯜꯗ ꯊꯥ ꯑꯁꯤꯗ ꯄꯣꯛꯄ ꯉꯥꯏꯔꯤꯕ ꯑꯉꯥꯡ ꯄꯨꯟꯅ 40 ꯂꯩꯈꯤꯗꯕꯒ ꯃꯔꯤ ꯂꯩꯅꯅ ꯅꯦꯁꯅꯦꯜ ꯍ꯭ꯌꯨꯃꯦꯟ ꯔꯥꯏꯠꯁ ꯀꯃꯤꯁꯟꯅ ꯅꯣꯡꯆꯨꯞ ꯕꯦꯡꯒꯣꯜꯒꯤ ꯆꯤꯐ ꯁꯦꯀ꯭ꯔꯦꯇꯔꯤꯗ ꯅꯣꯇꯤꯁ ꯊꯥꯈ꯭ꯔꯦ ꯃꯦꯗꯤꯌꯥ ꯔꯤꯄꯣꯔꯠ ꯑꯃꯗ ꯁꯨꯃꯣꯇꯨ ꯀꯣꯒ꯭ꯅꯤꯖꯦꯟꯁ ꯂꯧꯈꯠꯂꯗꯨꯅ ꯀꯃꯤꯁꯟ ꯑꯁꯤꯅ ꯍꯤꯔꯝ ꯑꯁꯤꯒꯤ ꯃꯇꯥꯡꯗ ꯃꯔꯤꯛ ꯆꯨꯝꯕ ꯋꯥꯐꯝ ꯄꯤꯈꯠꯂꯛꯅꯕ ꯆꯌꯣꯜ ꯑꯅꯤꯒꯤ ꯃꯇꯝ ꯊꯥꯈ꯭ꯔꯦ ꯀꯃꯤꯁꯟ ꯑꯁꯤꯅ ꯍꯥꯏ ꯍꯥꯏꯔꯤꯕ ꯃꯦꯗꯤꯌꯥ ꯔꯤꯄꯣꯔꯠ ꯑꯁꯤꯅ ꯑꯁꯨꯝꯕ ꯑꯣꯏꯕ ꯇꯥꯔꯕꯗꯤ ꯃꯤꯑꯣꯏꯕꯒꯤ ꯍꯛ ꯈꯣꯡꯒꯥꯎꯅꯕꯒꯤ ꯑꯆꯧꯕ ꯏꯁꯨ ꯑꯃꯅꯤ ꯃꯦꯗꯤꯌꯥ ꯔꯤꯄꯣꯔꯠ ꯑꯗꯨꯗ ꯍꯥꯏ ꯑꯄꯨꯟꯕ ꯑꯉꯥꯡ 40 ꯃꯅꯨꯡꯗ 40 ꯑꯃꯗꯤ ꯍꯛꯆꯥꯡꯒꯤ ꯐꯤꯕꯝ ꯀꯥ ꯍꯦꯟꯅ ꯁꯣꯛꯆꯤꯜꯂꯛꯄ ꯇꯨꯡꯗ ꯑꯇꯣꯞꯄ ꯍꯣꯁꯄꯤꯇꯥꯜꯁꯤꯡꯗ ꯄꯨꯈꯤꯕꯅꯤ ꯄꯥꯎꯒꯤ ꯃꯔꯛ ꯊꯠꯅ ꯑꯇꯦꯟꯕ ꯕ꯭ꯔꯦꯛ ꯑꯃ
1: ಮಿಯಾಂದ ಖಂಗಂಜಬ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಿಮ್ಸ್ ಇಂಫಾಲ್ದ ನಿಂಗ್ಥೌ ಕಾಬ ಕುದಿಂಗಿ ನುಂಗ್ಥಿಲ್ ಪುಂಗ್ ಅನಿದಗಿ ಅಹುಮ್ಮ ಕಾಯ್ ಫೌಬ ರೇರ್ ಡಿಸೀಸ್ ಅಂಡ್ ಜೆನೆಟಿಕ್ಸ್ ಒಪಿಡಿ ಫಂಬ ಹೌಸರೆ ಜಿಂದ ಸೋಯ್ಬ ಲೈಬದಿಗೆ ಹೊರಕ್ಪ ಲೈನಾ ಸಿಂಗ್ ಪೋಕ್ಪದಗಿ ಶೋಯ್ರಕ್ಪ ಮಪುಂಗ್ ಮರೈ ಫಾರಕ್ಪದ ಥಿಂಥಬ ನತ್ರಗ ಇಮುಂಗ್ ಮನುಂಗಿ ಶುರೋಂದ ಲೌನಬ ಲೈನಾ ಸಿಂಗ್ ಲೈ ಹಾಯ್ನ ಚಿಂಗ್ನಬ ಸಿಂಗ್ಬು ಖಂಗ್ದೋಕ್ಪ ಗ್ಯಾನ್ ತಾಮಿನಬ ಅಮದಿ ತೌಫಮ್ ಥೋಕ್ಪ ಥೌರಂ ಸಿಂಗ್ಗಿದಮಕ್ ಮಿಯಾಂದ ಲಾಕ್ಪಿನಬ ಖಂಗಂಜರಿ ಮಖಾ ತಾಬ ಕುಪಮರೋಲ್ಗಿದಮಕ್ ರೇರ್ ಡಿಸೀಸ್ ಅಂಡ್ ಜೆನೆಟಿಕ್ಸ್ ಒಪಿಡಿ ಸೆಕೆಂಡ್ ಫ್ಲೋರ್ ನ್ಯೂ ಒಪಿಡಿ ಬ್ಲಾಕ್ ರಿಮ್ಸ್ ಇಂಫಾಲ್ದ ಲಾಕ್ಪಿನಬ ನಿಂಗ್ಸಿಂಗ್ಜರಿ
0: ತಾಬಿರಿಬ ಪಾವಸಿ ಆಕಾಶವಾಣಿ ಇಂಫಾಲ್ದಗಿನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಪುಂಗ್ನಿಂಗಿ ವಾ ಮನ್ ಕಿ ಬಾತ್ ಕಿ ಸಾಮ ಕುಂಥ್ರಾ ತರೇಟ್ ಸುಬ ಎಪಿಸೋಡ್ ಹಯಂಗ್ ನೋ ಮೈಸಿಂಗ್ ನುಮಿಟ್ ಕಿ ಅಯು ಪುಂಗ್ ತರಾ ಮಾಥೋಯ್ದ ಆಕಾಶವಾಣಿಗೆ ಥೊಂಗ್ದ ಸಂದೋಗನಿ ಥೊರಮಸಿ ಎಐಆರ್ ನ್ಯೂಸ್ ದಿದಿ ನ್ಯೂಸ್ ಪಿಎಂಒ ಅಮಸುಂಗ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಂತ್ರಾಲಯಗೆ ಯೂಟ್ಯೂಬ್ ಚಾನೆಲ್ಸಿಂಗ್ದಸು ಲೈವ್ ಸ್ಟ್ರೀಮಿಂಗ್ ತೌದನ ಸಂದೋಗನಿ ಥೊರಮಸಿ ಎಲ್ಆರ್ಎಸ್ ರಜಾನ್ಪುರ್ದಸು ಸಂದೋಗನಿ ಮಸಿಗೆ ಮಣಿಪುರಿ ವಹಾಂಥೋಕ್ ಪ್ರಧಾನಮಂತ್ರಿ ವಾ ಅಂಗಾಂಗ್ ಬಹೆಗ್ ಲೋಯ್ಬಗ ಆಕಾಶವಾಣಿ ಇಂಫಾಲ ಸಂದೋಗನಿ ಮಸಿ ನುಮಿತ್ ಅಸಿಮಕ್ಕಿ ನುಮಿದಾಂಗ್ ಪುಂಗ್ ನಿಪಾನ್ದಸು ಅಮುಗ ಹನ್ನ ಸಂದೋಗನಿ ದೈಲೆಕ್ ಲೋಲ್ ಸಿಂಗ್ದನ ಮಥಂಗಿ ನುಮಿತ ಸಂದೋಗನಿ ನೇಪಾಲ ಥೋಕಿಬ ಇಸಿಂಗ್ ಇಸಾವುದ ಸೀಬ ಮಿಗಿ ಮಸಿಂಗ್ ಸಾಮಂಗ ಹುಂಬುದ್ರಾ ಮಾಪನ್ ಸುಖ್ರೆ ಹೌಜಿ ಫಾವುದ ನೇಪಾಲ ಅಮಸುಂಗ್ ತಿಬತ್ ಕೆಲೋನಬ ಗಂಕೈ ಮನಾಕ್ದ ಮಿಯೈ ಲಿಸಿಂಗ್ ಅನಿ ಥೀಬ ಖಂಗ್ದನ ಲೈರಿ ಮಪಾಲ್ ಥೋರಂ ಮಂತ್ರಾಲಯನ ಹೈ ಥೌದೋಕ್ ಅಸಿದ ಹೌಜಿ ಫಾವುದ ಭಾರತ್ ಮಚಾ ಸಹುಮ್ ಕುನ್ ಥೀಬ ಖಂಗ್ದನ ಲೈರಿ ನೈ ದಿಲ್ಲಿದ ಗರಾಂಗ್ ಪೌಮಿಸಿಂಗ್ದ ವಾಫಂಸಿಂಗ್ ಅಸಿ ಫೋಂದೋಕ್ದುನ ಮಂತ್ರಾಲಯಗೆ ವಂಗಾಂಗ್ಲೋಯ್ ರಂಧೀರ್ ಜೈಸ್ವಾಲ್ನ ಹೈ ಇಸಾವುನ ಸೋಲಬ ಜಗಾ ಅಮ ವರಿಬ ತ್ರಿಶೂಲಿ ವಾನ್ ಹೈದ್ರೋ ಪವರ್ ಪ್ರೊಜೆಕ್ಟ್ ಥಬಕ್ ಯಾವ ಭಾರತ್ ಮಚಾ ಹುಂಫು ಹುಂದೋಯ್ ಕನ್ಮ ಗಮ್ಲೆ ಮಾಗ್ನ ಹೈ ಸೈನಾರೋಮ್ದ ಸಾಯಿ ಥೋಕ್ತುನ ಲೇರಂಬ ಭಾರತ್ ಮಚಾ ಮರ್ಬುದ್ರಾನಿ ಥೋಯ್ಸು ತೇಗ್ದ ಕಾಯ್ದನ ನೇಪಾಲ್ ಯಾವ್ರೋಕ್ರೆ ಅಮಸುಂ ಮಕೋಯ್ಬು ಅಸ್ವಯ ಗಾಮ್ ಯಾವ್ದನ ಲೌಥೋಕ್ನಬ ಥಬಕ್ ಲೌಕಟ್ಪ ಹೌರೆ ನೇಪಾಲ್ಗೆ ಕಠ್ಮಂಡುದ ಲಾಕಿಬ ತಮಿಳ್ನಾಡುಗೆ ಭಾರತ್ ಮಚಾ ಕುನ್ಮಾಥೋಯ್ಸು ತೇಗ್ದ ಕಾಯ್ದನ ಗರಾಂಗ್ ನುಂಥಿಲ್ ದಿಲ್ಲಿ ಯಾವ್ರೋಕ್ರೆ ಶ್ರೀ ಜೈಸ್ವಾಲ್ನ ಹೈ ನೇಪಾಲ್ನ ಹೈರಕ್ಪಗಿ ಮತುಂಗ್ ಇನ್ನ ತನೇಲ್ ರೆಸ್ಕ್ಯೂ ಟೀಮ್ ಅಮ ಥಾನಬ ಸೇಮ್ ಸಾಬ ಲೋಯ್ರೆ ಮಫಂ ಅದುಗೆ ಖುದಕ್ಕೆ ದರ್ಕಾರ್ ಲೇಬಸಿಂಗ್ ಮತ್ತೆ ಪಾಂಗ್ನಬ ಅನ್ನ ಲಹಂಗಿ ತಿಮ್ ಅಮ್ಮಗ ಲೋನಿನ ಮಿಹುರ್ ಕಾಂಗ್ಬು ಖರ ಥಾಕ್ಷೆ ಮಾಗ್ನ ಹೈ ನೇಪಾಲ್ದ ದರ್ಕಾರ್ ಲೇಬ ಹಿರಂ ಖುದಿಗ್ಮಗ್ ಭಾರತ್ನ ಮತ್ತೆ ಪಾಂಗ್ನಬ ಸರ್ಕಾರ್ನ ಹೊನರಿ ಮರಗಸಿದ ತಂಗಾಯ್ ಪದನ ಸಂಗ್ದಬ ಯಾದ್ರಬ ಪೊಲಂ ತೋನ್ ತರಾರೋಂ ಪೂಬ ಅಹುಂ ಸುಬ ಫ್ಲೈಟ್ ಗರಂಗ್ ಕಟ್ ಮಂದುಗಿದಮಗ್ ಭಾರತ ಅದೋಕ್ಷೆ ಗಸಿ ಫೊಂಬ ಪಾವ್ಸೇಸಿಂಗಿ ಮರುವೈಬ ಪಾವ್ಸಿಂಗಿದಮ ಹೌಜಿಗ್ ನೌರೇಮ್ ಬಿಕ್ತರ್ ಲೈರೆ ಬಿಕ್ತರ್
2: ಥಗಚರಿ ದಿಜಮ್ನಿ ರಾಜ್ಯಗೆ ಮಂತ್ರಿ ಮಂಡಲ್ಗೆ ಗರಾಂಗ್ ಪಾಂಗ್ತೋಕಿಬ ಮಿಫಮ್ನ ಲೌಕಿಬ ತೊಂಗಾನ್ ತೊಂಗಾನ್ಬ ವಾರೆಪ್ಸಿಂಗ್ ಜೆ ಎಫ್ ಡಿನ ಸೆನ್ಸಸ್ ಅಮದಿ ಎನ್ ಆರ್ ಸಿಗ ಮರಿ ಲೇನ ಲೌಥೋಕಿಬ ಫಿರೆಪ್ಸಿಂಗ್ ಯಾವ್ನ ತೊಂಗಾನ್ ತೊಂಗಾನ್ಬ ಪಾವ್ಸಿಂಗ್ನ ಗಸಿ ಫೋಂಗ್ನರಿಬ ಪೌಚೆಸಿಂಗ್ಗೆ ಮರುವೈಬ ಪಾವ್ಸಿಂಗ್ ಓಯ್ರಿ ಸಂಗಾ ಎಕ್ಸ್ಪ್ರೆಸ್ ಮಣಿಪುರಿ ಎಡಿಷನ್ದ ವಿಮೆನ್ ಎಂಪವರ್ಮೆಂಟ್ ಮಣಿಪುರ್ ಸ್ಕೀಮ್ ಥಬಕ್ತ ಒಂಥೋಪದ ಯಾನಕ್ರೆ ಹಾಯ್ನ ಅಹಾನ್ಬ ಹೆಡ್ಲೈನ್ ತೌರಿ ಪಾವಸಿ ಪೌಚೆ ಅಸಿಗೆ ಇಂಗ್ಲಿಷ್ ಎಡಿಷನ್ದಸು ಅಹಾನ್ಬ ಹೆಡ್ಲೈನ್ ತೌರಿ ಎನ್ ಆರ್ ಸಿ ತೌದ್ರಿಬ ಫಾವುಬ ಸೆನ್ಸಸ್ ಪಾಂಗ್ತೋಕ್ತನಬ ಅಸೆಂಬ್ಲಿದ ವಾರೆಪ್ ಲೌಗದವನಿ ಜೆ ಎಫ್ ಡಿ ಆಗಸ್ಟ್ ಕುಂಥ್ರಾಮಾಥೋಯ್ಗೆ ಅಹಿಂಗ್ ನೋಯಾಯ್ದಗಿ ಪುಂ ಕುನ್ಮರಿಗೆ ಜನರಲ್ ಸ್ಟ್ರೈಕ್ ಲೌಥೋಕ್ರೆ ಹಾಯ್ನ ಪೊಕ್ನಫಂ ಪೌಚೆದ ಅಹಾನ್ಬ ಹೆಡ್ಲೈನ್ ತೌರಿ ಪಾವಸಿಗ ಮರಿ ಲೇನ ಅಸೆಂಬ್ಲಿ ಮಿಫಂ ಮಮಾಂಗ್ದ ಸೆನ್ಸಸ್ ಯೈಥೋರಕನಿ ಹಾಯ್ನ ಥಾಜೈ ಹಾಯ್ಬ ಸಿ ಎಸ್ ಒ ತರಾಮರಿಗೆ ವಾಫಂ ಸಂಗಾ ಎಕ್ಸ್ಪ್ರೆಸ್ ಮಣಿಪುರಿ ಎಡಿಷನ್ಗೆ ಅನಿಸುಬ ಹೆಡ್ಲೈನ್ ತೌರಿ ಸನಾ ಲೈಬಾಗ್ ಪೌಚೆದ ಎಂಬುಸ್ತ ಲೈಕಿದ್ರವ ನಗಾ ಮರಿಗೆ ಅಸಿಬ ಹಕ್ಚಾಂಗ್ ಸೇನಾಪತಿ ಡಿಸ್ಟ್ರಿಕ್ ಹಾಸ್ಪಿಟಲ್ದ ಪುರಕ್ರೆ ಹಾಯ್ಬ ಪಾವ್ ಅನಿಸುಬ ಹೆಡ್ಲೈನ್ ತೌರಿ ರಾಜ್ಯ ಅಸಿದ ಹುಜಿಕ್ ಶಾಂತಿ ಹಂಜಿಲಂದುನ ಅಮನ ಅಮಬು ಥಾಜಬ ಲೈಹನ್ನಬ ಹೋನಬದ ಐಕೊಯ್ ಕುದಿಂಗ್ಮಕ್ ಥೌದಾಂಗ್ ಲೌಮಿನಸಿ ಹಾಯ್ನ ಮುಖ್ಯಮಂತ್ರಿ ಯುಮ್ನಾಮ್ ಖೇಮ್ಚಾನ ಫೋಂದೋಕಿಬ ವಾಫಂ ಪೀಪಲ್ಸ್ ಕ್ರೋನಿಕಲ್ ಅಮಸುಂಗ್ ಮಣಿಪುರ್ ಮೇಲ್ಗೆ ಅಹಾನ್ಬ ಹೆಡ್ಲೈನ್ ತೌರಿ ಇಂಗ್ ತಪ್ಪ ಪುರಕ್ಪ ಪಾಮದಬ ಮಿಯೋಯ್ಸಿಂಗ್ ಮಸಕ್ ಖಂಗ್ದೋಕ್ತುನ ಲೋಗೆ ಮತುಂಗ್ ಇನ ಚೈರಾಕ್ ಪೀಬ ತಂಗಾಯ್ ಫದೆ ಹಾಯ್ಬ ಮುಖ್ಯಮಂತ್ರಿಗೆ ವಾಫಂ ಹುಯೆನ್ಲಾನ್ ಪಾವ್ಗೆ ಅಹಾನ್ಬ ಲಮಾಯ್ದ ಅಹಾನ್ಬ ಹೆಡ್ಲೈನ್ ತೌರಿ ಎಂ ಎಲ್ ಎ ರಂಜನ್ಗೆ ಯುಮ್ದ ಬೋಮ್ ಲಂಗ್ಸಿಲಂಲೆ ಹಾಯ್ಬ ಪಾವ್ ಸನಾ ಲೈಬಾಗ್ ಪಾವ್ಚೆಗೆ ಅಹಾನ್ಬ ಲಮಾಯ್ದ ಫೋಂಗ್ಲಿ ಯುನೈಟೆಡ್ ನಾಗಾ ಕೌನ್ಸಿಲ್ನ ಕೌಕಿಬ ಪುಂಗ್ ತರಾನಿಥೋಯ್ಗೆ ಟೋಟಲ್ ಸಟ್ ಡೌನ್ನ ತಮೆಂಗ್ಲೋಂಗ್ ಅಮಸುಂಗ್ ನೋನೆ ಜಿಲ್ಲಾಗೆ ಮೌಸಾಗೆ ಪುಂಚಿದ ಚೌನ ಅಕಾಯ್ಬ ಪೀರೆ ಹಾಯ್ಬ ಪಾವ್ ಗನ್ಫ್ಯೂ ಮೇಲ್ ಅಮಸುಂಗ್ ತಮೆಂಗ್ಲೋಂಗ್ ಟೈಮ್ಸ್ದ ಅಹಾನ್ಬ ಹೆಡ್ಲೈನ್ ತೌರಿ ಹೈಪೋ ಜಾದೋನೋಂಗ್ ಲೈಕಿದಬಗೆ ಮಣಿಪುರ ತರ ಮಂಗಾ ಸೂಬ ಪಾಲನ್ ಥೌರಂ ಗಸಿ ನಾಗಾಸಿಂಗ್ನ ನಮ್ಮ ಖುಂದಾಬ ಮಫಂಸಿಂಗ್ದ ಪಾಂಗ್ತೋಕ್ಲಗನಿ ಹಾಯ್ಬ ಪಾವ್ ತಮೆಂಗ್ಲೋಂಗ್ ಟೈಮ್ಸ್ಗೆ ಅನಿಸುಬ ಹೆಡ್ಲೈನ್ ತೌರಿ ದಿಜಮ್ನಿ
0: ಥಾಗಸರಿ ಬಿಗ್ತರ್ ಅರೋಯ್ಬದ ಮರೋಯ್ಬ ಪಾವ್ ಅಮುಕ್ ಲೈಬಾಕಿ ಅತೈ ಮಫಂಸಿಂಗ್ದ ಪಾಂಗ್ತೋಕ್ನಬಗು ಮಣಿಪುರದ ಜಾತಿಗೆ ಸಾನ ಖೋನಬಗೆ ನುಮಿಟ್ ಗಸಿ ಪಾಂಗ್ತೋಕ್ಲಿ ಫ್ರೀಡಮ್ ಫೈಟರ್ ಹೈಪೌ ಜಾದೋನಂಗ್ ಲೈಕಿದಬಗೆ ಮರ್ಬುದ್ರಾ ಮಂಗಾ ಸೂಬ ಪಾಲನ್ ಥೌರಂ ಗಸಿ ಪಾಂಗ್ತೋಕ್ಲಿ ಅಮಸುಂಗ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಸಾಮ ಕುಂಥ್ರಾ ತರೇಟ್ ಸೂಬ ಮನ್ ಕಿ ಬಾತ್ ಥೌರಂ ಹಯಂಗ್ ಸಂದೋಕನಿ ಪಾವ್ ಲೈಸರೆ

0: ತಾವಿರಿ ಅತೋಪ ಮಂಗಾಲದ ಇಸಿಂಗದ ಲೈಬ ಪಾಂಬಿ ಅಮಸುಂ ಜೀವಸಿಂ ಥರಮಸಿ ಎಸ್ ಎ ಆರ್ ಟಿಗೆ ಎಜುಕೇಶನಲ್ ಟೆಕ್ನಾಲಜಿ ಯೂನಿಟ್ಗೆ ತಿಂಬಾಂಗ ಲೋಯ್ನನ ಸಂದೋಕ್ಚವನಿ ಇರಂದಂ ಇರೈ ಚಾಗಿನಿ ಖನ್ನ ನಹಾ ಅಹನ್ ಖಾಯ್ದನ ಮತಂ ಮತಂಗೆ ಥೋಕ್ನರಪ್ಪ ಮಿಯೋಯ್ ಕಯಾ ಗಸಿ ಐಖುಯ್ನ ಥಿಂಗರಿ
1: ಮಕಲ್ ಮಕಲ್ಗೆ ಎಲೆಕ್ಷನ್ ಲಾಗ್ಪದ ಅನೂಬ ಅರಿಬ ಕ್ಯಾಂಡಿಡೇಟ್ ಸಿಂಗ್ ಚಂಗೆಂಗಿದಮಕ್ ಥೋಲುಕ್ತುನ ಲೈಬಾಕ್ ಸೇಂಬದ ಅಚೋಬ ಸರುಗ್ ಯಾನಬ ಹೋನರಿ
0: ಮಿಚಂ ಐಖುಯ್ ಮಯಾಮ್ನಸು ಮಖುಯ್ಬು ಕನಾನು ಕರಿ ಥಬಕ್ ತೌಗ್ರಬಗೆ ಅದುಗ ಕರಿ ಕರಿ ತೌರಕನಿ ಹಾಯ್ಬಸಿದಿ ಖಂಗ್ನಿಂಗ್ಲಿ
1: ಲಾಕದೂರಿಬ ಮಣಿಪುರ್ಗೆ ಎಲೆಕ್ಷನ್ದ ಕ್ಯಾಂಡಿಡೇಟ್ ಒಯ್ಬಿನಿಂಗ್ಲಿಬ ಸಿಂಗಿ ವಕಲ್ವನ್ ಫೋಂದೋಕ್ಚನಬ ಅಮದಿ ಮಿಯಾಮ್ದ ಮಸಕ್ ತಕ್ಚನಬ ಮಿನಿಟ್ ಅಹುಮ್ದಗಿ ಮಂಗ ಫೌಗ್ವ ರೇಡಿಯೋಗೆ ಕುತಾಂಗ್ದ ಸಂದೋಕ್ನಬ ಮತಂ ಥಂಜರಿ
0: ಸ್ಪಾನ್ಸರ್ ತೌದುನ ಸಂದೋಕ್ಚಗದಬ ಥೌರಂ ಸಿಗಿದಮಕ್ ಆಕಾಶವಾಣಿ ಫಾಲ್ಗೆ ಕಮರ್ಷಿಯಲ್ ಸೆಕ್ಷನ್ದ ತಾನಬಿಯು ಹೌಸಿ ಪುಂಫಮ್ ಅಸಿದ ಖುದೋಲ್ ತಮ್ಜರಿ ಹುಯ್ಡ್ರೋಮ್ ನೌಬೊಯ್ಗೆ ಖೊಂಜಲ್ದ ವೈಖೋಮ್ ಗೋಜೆನ್ ಮೈತೈನ ಸೈರಿಂಬ ಮತಮಿಸೈ

ಮಥಂಗದ ತಾಬೀರಸಿ ಅಮಂಬಲಂಬಿ ಫಾರ್ಮಸಿದಗಿ ಸರಿತಾ ಗಾಜ್ಮೀರ್ಗಿ ನೈಟೋಮ್ ಖೊಂಜೆಲ್ದ ಇಲಾಂಗ್ಬಮ್ ಇನಾವ್ ಚಾನ ಸೈರೆಂಗ್ಬಾಮದಿ ಓಕೆ ನಮಕ್ ಚಮ್ನ ಸೈರಾಂಗ್ಬಮ್ ನಿಪುರಿ ಫಿರ್ಮಿಸೈ.

ಮಧಂಗದ ತಾಬೀರಸಿ ಚಟ್ಲೋಕೋ ನುಂಶಿಬ ಫಿಲ್ಮ್ ಅಸಿದಗಿ ನಾವೋಯ್ ಅಮದಿ ದನರಾನಿ ಅನಿಪುನ ಸಕ್ಮಿನಬ ಸೈರೆಂಬ ಅಮದಿ ಸೈರಾಂಬ ಆರ್ ಕೆ ಜಿ ಟೆನ್ ಕುದೋಲ್ ತಮ್ಜರಿ ತಾಬೀರಸಿ.

ತಾವಿರೆ, ಕಡಿಗೆ ಇಂಥೋಪಿರಿ ಫಿಲ್ಮ್ ಅಸಿದಗಿ ಮಂದಾಕಿನಿ ಅಮದಿ ರಣಬೀರ್ ಧೌನಾ ನಿಪುಣ ಸಕ್ಮಿನಬ ಟಿ ಎಸ್ ವಿಜೇತಾನ ಸೇರೆಂಬ ದುಗಾಗೊ ಕೋಬಿನ ಸೇರಾಂಗ್ಬ ಮಣಿಪುರಿ ಫಿಲಂ ಇಸೆ ಇಸೆ ಅಸಿ ತಾಂಜಕಿವಗಲ್ವೆನ ತಂಕ ಕಸಿಗೆ ಒಯ್ನದೆ ಮಣಿಪುರಿ ಫಿಲ್ಮ್ ಇಸೆ ಲಂತೋಕ್ಚಬ ಮತಾಂಗ್ ಅಸಿದ ಲೋಜರೆ ಅದೊಮ್ನ ಥೌರಂ ತಾಬಿರಿ ಬಸ್ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗೈ ಚಾನೆಲ್ದಗಿನಿ.

ಅದನ್ನು ತೋರಂ ತಾಬಿರಿಬಸಿ ಮೆಗಹರ್ಷ ಮಹುಂ ದಸ್ಮಿಕ್ ಮಂಗಾಗಿ ಎಫ್ಎಂ ಸಂಗೈ ಚಾನೆಲ್ ದಗಿನಿ ಆಕಾಶವಾಣಿ ಇಂಫಾಲ್ ಹೌಜೆಗ್ ನುಮಿಜುಂಬ ಪುಂಗ್ ತರಾನಿಥೊಯ್ ತಾರೆ ಮಣಿಪುರಿದ ನುಮಿಜುಂಬಗಿ ಪಾವ್ ತಾಬಿರಸಿ.

ಆಕಾಶವಾಣಿ ಇಂಫಾಲ್. ಹೌಸಿಗೆ ಸಂದೋಕ್ ಸರಿ. ಗುಡ್ ಆಫ್ಟರ್ನೂನ್ ಲೇಡೀಸ್, ಗಸಿಗೆ ಗುಡ್ ಆಫ್ಟರ್ನೂನ್ ಲೇಡೀಸ್. ಥೋಡೋ ಮಸೀದ ಥಮ್ಜರಿ ಲೈಫ್ ಫನಿಂಗ್ ಪ್ರೋಗ್ರಾಮ್.

0: ನೆಸಿಗೆ ಗುಡ್ ಆಫ್ಟರ್ನೂನ್ ಲೇಡೀಸ್. ಥೋಡ ಮೆಸಿಗೆ ಹಾಣ್ಬೇಕು ಅಲ್ಲೋ ಖುಚ್ಚಗೆ. ಹಲೋ ಹಲೋ ಹಲೋ ಗುಡ್ ಆಫ್ಟರ್ನೂನ್ ಲೇಡೀಸ್ ಗೆ ಥೋಡಮ್ನೆ. ಹಲೋ
1: ಗುಡ್ ಆಫ್ಟರ್ನೂನ್ ಲೇಡೀಸ್ ಗೆ ಥೋಡಮ್ನೆ. ಹಲೋ ಗುಡ್ ಆಫ್ಟರ್ನೂನ್ ಲೇಡೀಸ್ ಗೆ ಥೋಡಮ್ನೆ. ಹಲೋ

0: ಸೌರಂ ತಾಬಿರಿ ಬಸಿಂಗಿದಮಕ್ತ ಇಸೇ ಮತಂ ಕುದೋಲ್ ತಂಜಗೆ ಹೊನ್ನ ಜರಂಬನೆ ಕೋ ಲಾಕ್ಟ್ರಿಂಗೈದ ಅದುಬು ಕೋ ಲಾ ಎ ಅದು ನಾಕ್ ವರಿ ಸನನ್ ಜನ ಬಗಿ ತಂಜಾದ ಲೋಕ್ಜಿಗೆ ಹಲೋ ಹಲೋ
1: ಹಲೋ
0: ಹಲೋ ತಾಬಿಬ್ರಾ
1: ತಾಯೆ
0: ಹೋಯ್ ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಥೌರಮ್ದ ತಾರಾಮ್ ನೋಕ್ಸರಿ ಕನಾ ಒಯ್ಬಿರಬನು ಮಿಂಗಲೆ ಫಂಗುಂಗ್ ತೋ ಫಂಗ್ದೋಪಿಯು
1: ವಂಗು ಸಬಲ್ ದಗಿ ನಾಮ ರಕೊಂ ಸುಜಲತ
0: ವಂಗು ಸಬಲ್ ದಗಿ ಸುಜಲತ
1: ವಂಗು ದಗಿ ವಂಗು ದಗಿ ವಂಗು ಸಬಲ್
0: ಹೋಯ್ ಫಂಗ್ದೋಪಿಯು ಕರಂ ಬವ ಫಂ ಥಂಬಿನಿಗೆ
1: ಏ ಜಿಂಗ ಸಿನ ಹಾನ್ದನೆ ಓಟ್ಪದಿ ಕುಯಿರಾ ಸಹಿಯ ಹುಮರಿ ಸೋರೆ ಓಟ್ಪ
0: ngasi na han ma phong bi ba
1: ngi phang lo ngasi ni ya la han ma phong mun
0: hoi ngasi se nga sai su a i han han na khu gi kol phang bi ba ni hai ba khu gi thoram sibu ta bi ba miwe ma ka su marup ma ka su thing ne zare hai je bata le yam no ngai je ko hoi
1: ngai loi na ai di ha dum lo chat po oi ro yum da lai bo oi ro program di tam ta re
0: hoi
1: la bo chanu
0: hoi
1: ma loi na

ಆಕಾಶವಾಣಿ ಇಂಫಾಲ್ ಹೌಸಿಕ್ ಲಾಂಥೋಕ್ಸರಿ ಅರಿಬ ಮಣಿಪುರಿ ಫಿಲ್ಮ್ ಅಮದಿ ಮತ್ತು ಮಿಸೈಸಿಂಗ್ ಮಥಂಗ್ ಮಥಂಗ್ ಒಯ್ನ ಕುದೋಲ್ಗಿ ಅಹಾನ್ಬ ಒಯ್ನ ತಾಬಿರಸಿ ಖೊಂಜೆನ್ ಫಿಲ್ಮ್ ಅಸಿದಗಿ ಲೈಸ್ರಮ್ ಮೇಮಗಿ ಖೊಂಜಲ್ದ ಥಂಗ್ಜಮ್ ಕೊರಾನ ಸೈರೆಂಗ್ಬ ಅಮದಿ ನೋಮೈಟೆಂ ಪಹಾರಿನ ಸೈರಂಗ್ಬ ಮಣಿಪುರಿ ಫಿಲ್ಮ್ ಇಸೈ

ನೋಮದೊನ್ ಅತಿಯಾದ ಇಂಗ್ನ ಚಿಕ್ನ ತೋಮಥಿನ್ ಗಾಲಿಬಿ ಹೇ ಥಾಜಾ ನಹಕ್ತಿ ತೈಬಂಗ್ ಪುಂಬಗಿ ಥಮುಯಿಬು ಇಂಹನ್ಬಿನಿ ಕೈನ್ಯ ಮೈಸಾನ ಮಯುವಾಯಿರಬ ಕನಾಗಿ ಥಮುಯಿಬುಸು ಇಂಹನ್ಬಿನಿ ನಹಕ್ತಿ ಅದುಬು ಹೇ ಥಾಜಾ ನಂಗಿ ಇಂಗ್ಲಬ ನಿಂಗ್ಠಿಜರಬ ಮೈಥೋಂಗ್ದುದಗಿ ಇನಾಗ್ದ ಲೈಬಿ ಐಗಿ ನುಂಗ್ಸಿಬಿ ಮಹಾಕಿ ಮೈಥೋಂಗ್ನ ಸರುಕ್

ಖಂಜರಿಬ ನಿಂಜರಿಬ ಪುಂಬ ಅಸೆಂಗ್ ಬಂಗಾಕ್ತ ಒಯ್ಗನಿ ಹಾಯ್ಬಲೈತೆ ಖಲ್ಲುಬ ನಿಂಗ್ಲುಬ ಪುಂಬ ತಾಯೋನ್ನಬ ಒಯ್ಕಿಬಸು ಅಂಗಕ್ಪನತೆ ಅರಂಗ್ಬ ಪೊಸ ಕುದಿಂಗ್ಮಗ್ ಶನಾನತೆ ಖಲ್ಲುಬನ ಅಮ ಒಯ್ರಕ್ಪನ ಅಮ ಪುನ್ಸಿಗಿ ಲಂಬಿದ ತತ್ತನ ಥೆಂಗ್ನಬ ಥೌಕ್ದೋಕ್ನಿ ಜಿಂಬಾಲ್ ಥೋಂಗ್ದ ಫಜಬ ವಹಿ ಗಾಂಗ್ಲಬಸು ಪುಕ್ನುಂಗ್ದ ಹೂ ಪುಂಬಸು ಕಯಾನಿ ಫಜಬ ಉರಗ ಗಾವುಬ ತಾಯ್ಬಂಗ್ನಿ ಫಜಬ ಪುಂನಮಗ್ ಅಚುಂಬ ನತೆ ಹೈನೌ ಅಮುನ್ಬದಸು ತಿನ್ ಚಂಗ್ಬ ಇಕ್ವಿನದುಮಗ್ ಥೆಂಗ್ನರಿ ಕೊಂಗ್ರೆಂಗ್ ಮನುಂಗ್ದದಿ ಮನಿ ಮುಕ್ತಾ ಯಾವರಂಬಸು ಥೆಂಗ್ನರಿ.

ಇಸೇ ಇಸಿ ತಾನ್ ಜಖಿ ಬಗಲೋನ ತಾಂಕ ಗಸಿಗೆ ಒನದಿ ಮಣಿಪುರಿ ಮತಮಿಸೆ ಲಾಂಥುಕ್ಚಬ ಮತಾಂಗಸಿದ ಲೋಯ್ಜೆರಿ ತಾಂಕ ಗಸಿದ ಲೋಖಚಕಿಬ ಸೈಶಕ್ಪ ಮದಿ ಸ್ವೆರಿಂಗ್ ಕಿಬಸಿಂಗ್ ಮಥಂಗ್ಶಿತ್ನ ಅಹಾನ್ ಬೇಸೈಗೆ ಸೈಶಕಿಬ ಹೈಸ್ನಾಮ್ ರೋಮೇಶ್ ಸ್ವೆರೆಂಗ್ಬ ಓಸಿ ಶಮರೇಂದ್ರ ಅನಿಸು ಬೈಸೈಗೆ ಸೈಶಕಿಬ ದಿನೇಶ್ ಸ್ವೆರೆಂಗ್ಬ ಜಿತೇಂದ್ರ ನಿಂಥೌಜಂ ಅಹುಂ ಸುಬೈಸೈದ ಸೈಶಕಿಬ ಹಮೋಂ ಸದಾನಂದ ಸ್ವೆರೆಂಗ್ಬ ಜೋಧಚಂದ್ರ ಶನಶಂ ಒಯ್ನಾಮ್ ಸ್ವಾಮಿ ಕುಮಾರ್ ನಸಕ್ ಪೈಸೈನಿ ಮರಿಸುಬದ ತಹಂಜಕಿಬ ಸ್ವೆರೆಂಗ್ಬ ಬಿ ಕೆ ಪಾಂಜಿಮಯುಂ ಮಂಗಾಸುಬದ ಥಿಂಗ್ಬಾಯ್ಜಂ ಬಿಪಿನ್ ಚಂದ್ರ ನಸಕ್ಪ ಮಣಿಪುರಿ ಮತಮಿಸೈ ಸ್ವೆರೆಂಗ್ಬ ರಾಜೇಂದ್ರ ಓಕ್ರಂ ತರುಕ್ ಸುಬಾರೋಯ್ಬೊಯ್ನ ಖುದೋಲ್ ತಂಜಕಿಬೈಸೈ ಸೈಶಕ್ಪ ಸಂಜೆನ್ಬಂ ಬಂಕಿಂ ಚಂದ್ರ ಸೇರೆಂಗ್ಬ ಲೈಶ್ರಂ ಕೆನೆದಿ ಅದೊಮ್ನ ಥೌರಂ ತಾಬಿರಿಬಾಸಿ ಮೇಘಹರ್ಷಾಮ್ ಅಹುಂ ದಸ್ಮಿಕ್ ಮಂಗಾಗಿ ಎಫ್ ಎಂ ಸಂಗೈ ಚೆನೆಲ್ದಿಗಿನಿ.

ಆಕಾಶವಾಣಿ ಇಂಫಾಲ್ ಹೌಸೆಗ್ಲಾಂಥೋಕ್ ಸರಿ ಖೊಂಜೆಲ್ ಅಮಸುಂ ಖೊಂಥಾಂಗ್ ಥೌರಮಸಿಗೆ ಅಹಾನ್ಬದ ತಾಬಿರಸಿ ಥೊಂಗ್ರಾಮ್ ಲಕ್ಷ್ಮೀನ ಸಕ್ಪ ಇಸೈ.